0: ಎಂದು ಸೇರ್ತೇನೆ ಚಗಹಾನೋ ಕರ್ದಿ ಗಾನ ಕೃಗಹನೆ ಚಂಗಾನ ಚೋಗರ್ಗಾ ಜೀಗು ಮಂದಗರೆ ಸಾಕ್ವೆ ಸುವಹ ಪುತಿರ ಜೇಲಾತ್
1: ಸುಮ ಆಬಗನ್ ಇರಿಗಿ
0: ಚಿಕ್ಕತ್ ಕರಾರಾನ್ ಜೇನೋ
1: ಅಲ್ಗಾರಿ
0: ಹೊಲ್ಬೇಕು ಹೊಲ್ಲ ಗಾರ ಅದಾಶ್ರೀ ಕೇಳಿ ಚೆಹೋ ಚೆಕ್ಕಲ್ಲಿ ಉಮನೆ ಮಿಂತೆ ಚುರುನ ವೈಬಸ್.